0: ನಿಮ್ಮ ಪೂರ್ಲೈಜರೆ
1: ಥಮೋ ಥಮೋ ಥಮೋ ಸೇ ಮೋರೋಕ್ ಸೇ ಕರ ಫಗಲಕ್ಪ ಕಾನ್ಸಿದ ಮುಕ್ತ ಬನ್ನಾ ಪೀನ ಲೋಯ ಹುಗಿಲೆ ನೈ ಅದ ಅಂಗ ಫುಕ್ತ ಕೇನ್ ತೌಬನಿದ
0: ಓ ಹೋ ಹೋ ಅದು ಬುದಿ ಫೈದಾ
1: ಕರ ಕರ ಕರ ಸಂಪುತ ಬಿರೋಸೆ ಐ
0: ಐ ಸೇ ಸೇ
1: ಕರ ನಾ ಹೌ ಯೇ ಹೌ ಯೇ
2: ಪುಪುವ ಐ ಲೈ
1: ಬಿಮಾ ನಗೋ ಇಸ್ಕುಂಗಿಯಾ ಲಂ ಕೋಯ್ ಸಲುಬ್ ದುದಿಯಾ ನಂಗ ದಿ ಕರಿ ಕರಿ ಉರಕ್ಪ
2: ಅದು ಬರೋ ಪುಪುವ ಲೈ ಮರಾಮ್ ದಗಿ ಚಂಗಗ ಲೈಬ ವಾಟರ್ ಫಾಲ್ ಸೆಂದ್ರಾ ಕೈಬುಲ್ ಲಂ ಜಾವ್ ಅದಗಿ ದಿ ಮೊಯರಾಂಗ್ ಥಾಂಗ್ಜಿಂಗ್ ಹರಾವ್ಬ ಅದುಗ ಲಕೋಯ್ ಪಾಚು ಅದು ಪುಪುವ ಮೊಯರಾಂಗ್ ಥಾಂಗ್ಜಿಂಗ್ ಹರಾವ್ಬದದಿ ಲೈ ಮ್ಯಾಮ್ ಲಾಟ್ಲೆ ಅದು ಕೈ ಕೈ ಲೈನೋ ಲಾಲಿದುಬ
1: ನಂಗ ಲೈಬ ಮ್ಯಾಮ್ ಜೆ ನಂಗ ಹಂಗಕ್ತಿರೋ
2: ಮಿಸಿನ್ ಮಂದನ ಹಂಗಕ್ತ್ರೆದ ಪುಪು
0: ಅದು ನಂಗ ಹಂಗತ್ರಸು ಅನ್ನುಗಿ ಪುಪುನ ತಾಲಗ ಲೋರೆ ಕೈ
1: ಹೋಯ್ ಹೋಯ್ ಹೋಯ್ ಸೇ ಐನ ಖಂಗ್ಬಂ ಕೈದಿ ನೇ ತಾಗ ಲೋರೆ ದನ ಅದು ಮಮ ನಶುಗಿ ಶುವ ಚಂಪು ತು ಖರ ಪಿಯು ದನ
0: ಓಹೋ ಐ ಚಂಪು ಲೌಥೋಗಿ ಗೆ ಅದು ಇಶುಗಿ ವಾರಿ ಹೌಬಿರಂ ಗೆ ನು ಕೋ ಮೊಯ್ ಬಾಜಿ
1: ಬೆಮ ನಬೋಗ ಶುನೆ ವಾರಿ ತಾನಿಂಗ ಮಾಲೆನ್ ಹೈ
2: ಪುಪುವ ಅದು ಕರಿ ಕರಿ ಲಾಯ್ ಸಿನ್ನೋಯ್ ಬಾ
1: ನಬೋಗ ಥೋರಕ್ಕ ಮಿಕೂನ್ ಜಂಗ್ ಆಯ್ ಖೋಜನ ನಂಗ್ ಬಾ
2: ಅಖೋಯ್ ಅಬೋಗ ಸಿಸು ತಪ್ ಖರ ಪೋನಿ ಮೀನ ವಾರಿ ತಾನಿಂಗ ಕಾನ್ಸಿದ
0: ಓ ಥೋರೆ ಥೋರೆ ಸೆ ಸೆ ಸೆ ನಂಗಿ ಸಂಪುಟ್ ವಾರಿ ಹೌಬಿರೋ ಮೊಯ್ ಬಾಜಿ
1: ಬೆಮಾ ಇಮೊಯ್ ಇಶುಬು ಮೊಯರಾಂಗಿ ಇಬುದೋ ಥಾಂಜಿಂಗಿ ಲೈಸಂಗ್ ತಮಕ್ ಚಂಗಗ ಲಾಯ್ ಖೋರಮಕ್ ಪರಾ ಲೈಸಂಗ್ದುಗಿ ಅಕೋಯ್ಬದ ಲೈರಿಬಸಿಂಗ್ ಅದುದಿ ನಂಗ್ ಕರೀಂತ ಯಂಗಕ್ತಬಲೋ
2: ಅದು ಬುರೋ ಪುಪುವ ಮಾಂದೋ ಪಾಖಂಗ್ಬಗಿ ಲೈಸಂಗ್ನ ಸಿಂಗ್ಬ ಕಯಾಸು ಉರೇ ಪುಪು
1: ಫರೆ ಫರೆ ಫರೆ ಲೈಸಂಗ್ ಮನುಂಗ್ದ ಲೈಸಿಂಗ್ದುಗಿ ಮರಂದ ಹಾಯ್ದಿಂಗದನೆ ಲೈಸಂಗ್ ಅಸಿ ಮಮಾಯ್ ನುಂಗ್ಚುಪ್ ಓನ್ಬನಿಕೊ
2: ಚುಮ್ಮಿ ಪುಪು
1: ಲೈಸಂಗ್ ಮನುಂಗ್ದನೆ ಹರಾವ್ ಫಂಬಾಲ್ ಅಚೌಬ ಅನಿ ಥಾಯಿಬದುಗಿ ಯೇತ್ ಥಂಗ್ಬ ಅದುನ ಇಬುದೊ ನೋಂಗ್ ಶಾಬಗಿನಿ ಕೋ ಅದಿಗಿ ಓಯಿಗಿ ಫಂಬಾಲ್ದುನ ಇಬುದೊ ಥಾಂಗಿಂಗಿನಿ ಕೋ ಅದಿದಗಿ ಅವಾಂಗ್ಲೋಮ್ ಥಂಗ್ಬ ಫಂಬಾಲ್ ಅಸಾಂಗ್ಬ ಅದುದ ಫಂಲಿಬ ಲೈಸಿಂಗ್ದಿನೆ ಸಿ ಮೊಯರಾಂಗ್ ಪಿವಾಂಗ್ಬಮ್ ಲೈಕಾಯಿಗಿ ಅಹಂಥೇಮ್ ಸಾಗೈನ ಲಾಟ್ಪ ಸನಾಮಹಿ ಅದಿದಗಿ ಮೊಯರಾಂಗ್ ಕಿಯಾಮ್ ಲೈಕಾಯಿಗಿ ಇಬುದೌ ಖೋಂಗ್ನಾಂಗ್ ಅಮಸುಂ ಇಬುದೌ ಉಭಿ ಅದಿಗಿ ಕೊಂಜೆಂಗ್ಬಮ್ ಲೈಕಾಯ್ನ ಲಾಟ್ಪ ಇಬುದೌ ಸೋರಾರೆ ಅದಿಗಿ ಕುಮಾಮ್ ಲೈಕಾಯ್ನ ಲಾಟ್ಪ ಇಬುದೌ ಮಹಾರಾಬ ಅದಿದಗಿ ಮೈರೇಂಬಮ್ ಲೈಕಾಯ್ನ ಲಾಟ್ಪ ಇಬುದೌ ಲೈಕೋಯ್ ಅದಿದಗಿ ಫಿಲೇಮ್ ಲೈಕಾಯ್ನ ಲಾಟ್ಪ ಇಬುದೌ ಖೋರಿ ಫಾಬ ಅದಿಗಿ ಲೈಫಾಕ್ಬಮ್ ಲೈಕಾಯ್ನ ಲಾಟ್ಪ ಇಬುದೌ ಖಾನ ಚೌಬ ಹಾಯಿರಿಬ ಸಿಂಗ ಸಿನ್ನಿ ಕೋಯ್ಬೆಮಾ
2: ಪುಪ್ಪುವ ಅತೈ ಲಾಯ್ ಸಿಂಗ್ದುದಿ
1: ಹಾಯ್ಗಿನಿ ಹಾಯ್ಗಿನಿ ಹಾಯ್ಗಿನಿ ಅದಿಗಿ ಊಮು ಮಖಾ ಥಂಬ ಫಂಸಾಂಗ್ದುದ ಫಂಲಿಬಿ ಲಾಯ್ ನುಪಿ ಸಿಂಗದುದಿನೆ ಮೊಯರಾಂಗ್ ಖೋಂಯಾಂಗ್ಬಮ್ ಲೈಕಾಯ್ಗಿ ಅಯಾಂಗ್ ಲೈಮಾ ಕಬೋಕ್ ಚಾಯ್ಬಿ ಅಹನ್ ಅಮಸುಂ ಅಯಾಂಗ್ ಲೈಮಾ ಕಬೋಕ್ ಚಾಯ್ಬಿ ಅತೋಂಬಿ
0: ಕೋ
1: ಅದಿಗಿ ಮೊಯರಾಂಗ್ ಥೇಮ್ ಲೈಕಾಯ್ಗಿ ಇಬೇನ್ ಪಿಥ್ರಾಯ್ ಅಮಸುಂ ಇಬೇನ್ ಖೋಂದ್ರಾಯ್ಬಿ ಅದಿಗಿ ಊ ಮೊಯರಾಂಗ್ ಪಾಯ್ರೇಂಬಮ್ ಲೈಕಾಯ್ಗಿ ಇಬೇನ್ ಲೊಕ್ಲಾವ್ ಲೈಮಾ ಅಮಸುಂ ಇಬೇನ್ ಖುಂದಿನ್ಬಿ ಮೊಯರಾಂಗ್ ಥನಾ ಲೈಕಾಯ್ನ ಲಾಟ್ಪ ವೈಖೂ
0: ಲೈಮಾ
1: ಹಾಯಿರಿಬಿ ಲೈರೇಮ ತರೇತ್ ಸೇ ಅಸಿಗಿ ಫಂಬಮ್ ನಿಕೊ
2: ಅದು ಪುಪ್ಪುವ ಲೈಸಂಗ್ದ ಲಾಯ್ ಖುರುಂಬ ಲೋಯ್ರಗ ಲೈಸಂಗ್ ಮನುಂಗ್ದ ಅಮುಕ್ ಕೋಯ್ನ ಸಥಲ್ಲೆ
1: ಮಧುಗಿಸು ಮರಂ ಲೈನೈ
0: ಕರಿಗಿನು ಅದುದಿ ಮೊಯ್ ಬಾಜಿ
1: ಎಮೊಯ್ ಲೈಸಂಗ್ದುಗಿನೆ ಮಖಾ ತಂಬ ಗ್ರೌಂಡ್ ಫ್ಲೋರ್ದ ಶುರುಂಗಮ ಲೈರಿನಿ ಮಧುನೆ ಕೋಯ್ದುನು ಖುರುಂಬನೈಬನೆ ಕೋಯ್ಬಿದ
0: ಮೊಯ್ ಬಾಜಿಯ ಹಂಗೈ ಅಖೋಯ್ನ ಖಂಗಮ್ದಬದು ಅಸಿದಿ ಖಂಗ್ಜರೆ ಅದು ಲೈಸಂಗ ಮಾಯೋಕ್ನಬದ ಲೈರಿಬ ಪಾಖಂಬಗಿ ಲೈಸಂಗ್ದುದಿ
1: ಚುಮಿ ಚುಮಿ ಚುಮಿ ಅದು ಹಾಗೆ ಕೋ ಹೌದಿಕ್ ಹೌದಿಕ್ ಅಖೋಯ್ನ ಊರಿಬ ಪಾಖಂಬಗಿ ಲೈಸಂಗ್ ಅಸೆ ಮಮಾಂಗೈದಿದಿ ಲೈರಂದೆ ಕೋ
0: ಓ
1: ಶುಥೊಯ್ಬಿ ತಾವೆಂಗು ಮಮಾಂಗೈದಿದಿನೆ ibudo tangingi lai shengi akoi bada ikoi koi na phamnai ba phamnai bi sing amadi prajamiyam na harao bi yengna na ba pham pham moin le ram bane
0: o o
1: adigi ba khang mi lai sing chari ba pham mosi da shurung amadi dum le ram mi shurung adu bu thakan khanduna ibudo ba khang bada hai ket le ket tam na ram mi ko ma tam do
2: adu bu pwa mando ki nongsup thang bada tampak lai ning thau gi khoiri phum pham hai da na tha du da le hawe adu bu pwa
1: Tampak lining tau hai sibuk kanano. Tampak lining tau hai bersih. Ibu tau tanggengi masa lupa ni ko. Magi kuiri pumpam ni hai rib ni ne.
0: Aduh, moi baji na sai lai mai amgi maming pan bada. Magi maming di yau dia na.
1: Yau dia, jumi, yau dia. Tampak lining tau di lai harau bada yau dia. Tampak lining tau ga mapa ga. Yana da bada gi. Laishangi makha thangmuda lairi ba hanari lan chong laga mai bram laikai da mai bram sagaina hoji phaw latna laiki ko

ಯಾವ ತಿಂಗ್ಬ ಕುಯ್ಮು ಫಾರ್ಮಸಿದಗಿ ಲೊಯ್ಜಿಂಗ್ ಖೊಂಬಿಗೆ ಖೊಂಜಲ್ದ ಇಸೇ ಎಮ ತಾಬಿರೆ ಅದೊಮ್ನ ಥೌರಂ ತಾಬಿರಿಬಸಿ ಮೆಘರ್ ಸಾ ಮಹೋಮ್ ದಸ್ಮಿಕ್ ಮಂಗಾಗಿ ಎಫ್ ಎಂ ಸಂಗಾಯ್ ಚೆನಲ್ದಗಿನಿ ಹೌಜಿಕ್ ನೆಹಾಕಿ ಮನುಂಗ್ದ ಸೆಲೋಂಗ್ದಗಿ ರಿಲೇದ ಅವಾಂಗ್ ನೋಂಪುಕ್ಕಿ ಉಯ್ಬ ಪಾವ್ ತಾಬ ಫಂಗ್ಬಿರಗನಿ.

0: ಆಕಾಶವಾಣಿ ಇಂಫಾಲ್ ಹೌಜಿಕ್ ಮಣಿಪುರಿದ ಮರುವ ಪಾವುತ ಬಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಜಿಕ್ ಫಾವುಗಿ ಮರುವ ಪಾವುದ ಹಾನಿಗೆ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಲೇಖಿದವಗೆ 95 ಪಾಲನ್ ಥರಂಬುಸಿ ಲೇಬಾಸಿನ ಎಂಟಿ ಟೆರೋರಿಸಂ ಡೇ ಹೈನ ಪಾಂಗ್ಥೋಕ್ನರಿ ಥರಮ್ ಅಸಿ ಮಣಿಪುರ ಪ್ರದೇಶ ಕಾಂಗ್ರೆಸ್ ಕಮಿಟಿನ ಸಿಂಧುನ ಇಂಫಾಲ್ಗೆ ಕಾಂಗ್ರೆಸ್ ಭವನದ ಹೌಜಿಕ್ ಪಾಂಗ್ಥೋಕ್ಲಿ. ನ್ಯಾಷನಲ್ ಎಂಟಿ ಟೆರೋರಿಸಂ ಡೇನ ಲಾಕ್ಪದ ಅಯ್ಕೈ ಪುನಃಮಗ್ನ ಶಾಂತಿ ಅಮತ್ತೊಯ್ಬ ಅಮಸಂ ನುಸಿ ಸಾನಬ ಪುರುಕ್ನಬ ಪುನಃ ಹೊನಮಿನರಸಿ ಹೈನ ಮುಖ್ಯಮಂತ್ರಿ ಯುನಾಮ್ ಖೆಮ್ಸಾನ ಅಪೀಲ್ ತೌರಿ. ವಾರೋಲಮದ ಮುಖ್ಯಮಂತ್ರಿನ ಹೈ ಮಿಯೋಯ್ಬ ಖುನಾಯ್ದ ಸಾಂಗ್ನ ಸಿಂಗ್ನರಕ್ಲಿಬ ಟೆರೋರಿಸಂಗೆ ಥವಂಗ್ಸಿಂಗ್ಬು ಅಯ್ಕೈನ ಮೈಥಿಬ ಪೀಗದಬನಿ. ಗೃಹ ಮಂತ್ರಿ ಗೋವಿಂದ ದಾಸ್ ಕೊಂಥೌಜಮ್ನ ನ್ಯಾಷನಲ್ ಎಂಟಿ ಟೆರೋರಿಸಂ ಡೇಗ ಮರಿ ಲೇನನ್ನು ಹೈ ಅಯ್ಕೈ ಮಸೇಲ್ಗೆ ಮರಕ್ತ ಅಪುನ್ಬಗೆ ವಕಲೋನ್ ಹೇನ ಸೆಸಿನ್ಹಂದುನ ಜಾತಿಗೆ ಅಪುನ್ಬ ಸಕ್ತಂಗೆದಮಕ್ ಥೌನಾ ಫನ್ನ ಸಂಕ್ಷಿನ್ಮಿನರಸಿ. ಶ್ರೀ ಶ್ರೀ ಗೋವಿಂದಜಿ ಟೆಂಪಲ್ ಬೋರ್ಡ್ಗೆ ನೌನ ಖಲಬ ಮೆಂಬರ್ಸಿಂಗ್ ವಾಸಕ್ಲೋಬುಗೆ ಥೌರಂ ಮಸಿ ಧರ್ಮಗೆ ಸನ್ನಬಿಗ ಲೋಯ್ನನ್ನು ಪಾಂಗ್ಥೋಕ್ಲಿ. ಥೌರಂ ಮಸಿದ ಮುಖ್ಯಮಂತ್ರಿ ಯುನಾಮ್ ಖೆಮ್ಸಾನ್ ಶರುಕ್ ಯಾರಿ. ಮಣಿಪುರ್ ಅಪ್ಲಿಪ್ಮೆಂಟ್ ಸೆಂಟರ್ ಅಮಸಂ ನ್ಯಾಷನಲ್ ಯುವ ಕೋಆಪರೇಟಿವ್ ಸೊಸೈಟಿನ ಸಿಂಧುನ ರಿವೈವಲ್ ಆಫ್ ಇಂಡಿಜಿನಸ್ ನೇಟಿವ್ ಗೇಮ್ಸ್ ರಿಂಗ್ ಮಸಿ ಇಂಫಾಲ್ಗೆ ಮಪ್ಪಾಳ್ ಕಂಗ್ಜೇಬುಂಗ್ದ ಪಾಂಗ್ಥೋಕನಿ. ಥೌರಂ ಮಸಿದ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ಗೆ ಕಮಿಷನರ್ ನೌರೆಮ್ ಪ್ರವೀಣ್ ಸಿಂಗ್ ಶರುಕ್ ಯಾಗನಿ. ಅಕನ್ಬ ಸೆಕ್ಸಿಲ್ ಥೌರಂಗ ಲೋಯ್ನ ಪೋಚೈ ಪೂಬ ಗಾರಿ 34 ಇಂಫಾಲ್ಗೆದಮಕ್ ಮಸಿ ಜಿರಿಬಾಮ್ ಥಾದೋಕ್ರೆ. ಗಾರಿಸಿಂಗ್ ಅದುಗೆ ಮನುಗ್ದ ಡಿಸೆಲ್ ಟ್ಯಾಂಕರ್ 29 ಪೆಟ್ರೋಲ್ ಟ್ಯಾಂಕರ್ 17 ಅಮದಿ ಅಥೈ ಪೊಲಂಸಿಂಗ್ ಪೂಬ ಗಾರಿಸಿಂಗ್ ಯಾವ್ರಿ. 36 ಸುಬ ಅಸ್ಸಾಂ ವಿಧಾನ ಸಭಾಗೆ ಮೀಫಂ ಮಸಿದಾಗಿ ಹೊರಗನಿ. ಮೀಫಂ ಹೇಗ್ ಹೌಬಗ ಬಿಜೆಪಿ ಎಂಎಲ್ಎ ಚಂದ್ರ ಮೋಹನ್ ಪತೋವಾರೆಬು ಪ್ರೊಥೆಮ್ ಸ್ಪೀಕರ್ ಒಯ್ನ ಲೌಥೋಕನಿ. ಅಮಸಂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಇಟ್ಲಿ ಖೊಂಗ್ಸತ್ತ ತೊಗಾನ್ ತೊಗಾನ್ ಬೆಲ್ಲಂ ಸಿಂಗ್ದೆ ಯಾನಚೆ 35 ಸಹಿ ತೌನಕ್ರೆ. ಮಸಿನ ಲೈಬಾಕ್ ಅನಿಗೆ ಮರಕ್ತ ಲೈನರಿಬ ಮರಿ ಹೇನ ಫಗರಹನದ ಸಾವನ ಮತೆಂಗ್ ಒಯ್ರಗನಿ. ಯಾನಚೆ ಸಿಂಗ್ ಅದುಂಗರಾಂಗ್ ರೋಮ್ದ ಶ್ರೀ ಮೋದಿ ಅಮಸಂ ಇಟ್ಲಿಗೆ ಪ್ರಧಾನ ಮಂತ್ರಿ ಜೋರ್ಜಿಯಾ ಮೇಲೋನಿಗ ಮಿಯುತ್ ಕಾಂಗ್ಬುಗೆ ಥಾಕ್ತ ಉನ್ನದನ ವರಿ ಸಾನರಬ ಮತುಂಗ್ದ ಸಹಿ ತೌನಕಿಬನಿ. ಶ್ರೀ ಮೋದಿ ಲೈಬಾಕ್ ಮಂಗಾಗೆ ಖೊಂಗ್ಸತ್ ಲೋಯ್ರದುನ ನ್ಯೂ ದೆಹಲಿದ ಹಲಕ್ರೆ. ಪಾವು ಲೋಯ್ಜರೆ
0: ಅದೊಮ್ಮೆ ಥರುಮ್ ತಾಬಿರಿ ಬಸಿ ಮೇಘರ್ ಶಾಮ್ ಹೋಮ್ ದಸ್ಮಿಕ್ ಮಂಗಾಗಿ FM ಸಂಗಾಯ್ ಚಾನೆಲ್ ದಿಗಿನಿ.

ಕುಮಾರ್ ಸಾನು ಅಮದಿ ಅಲ್ಕಾಯಾಕ್ನಿಕ್ ಅಪ್ಪನ್ ಬಕೊಂಜಲ್ದ ಗೀತ ಮತಾಬಿರೆ ಮಥಂಗ್ ದಲೈಜರೆ ಶ್ರೇಯಾ ಘೋಷಾಲ್ ಅಮದಿ ಶ್ರೀಕುಮಾರ್ ಅನಿಪುನ ಸಮಿನಬ ಗೀತ್.

ಅಸೆಂಗ್ ಬನು ಶಿವಗಿ ಮೈರಿನಬು ಮೈವೈಕ್ರಬ ಕಯಾಮ್ ಕುಯ್ನಬು ಕುಪ್ಶಿಂದುನ ಥಮ್ಗನಿ ಥಮೊಯ್ ಮಾನಬು ಲೇಪ್ಕ್ರಬ ಚರಾಂಗ್ನರಬ ವಾಖಲ್ಮಗ್ ಒಯ್ದುನಸು ಕೈದೌನುಂಗ್ದ ಮಮಿ ಶಾಮ್ಹನ್ಬ ಗಮ್ಖ್ರರೊಯ್ ಥಮೊಯ್ಗಿ ಪೊರೋನ ಚೇತ್ಕ್ರಬದ ಅರೊಯ್ಬ ಇಶೈಗಿ ಖುದೊಲೊಯ್ನ ತಾಬಿರಸಿ ಮಾಧವಿ ಫಿಲ್ಮ್ ಅಸಿದಗಿ ಸಗೋಲ್ ಸೆಮ್ ತಿಜೇಂದ್ರ ಅಮದಿ ಶುನಿತಾನಿ ಬ್ರಹ್ಮನಿಗಿ ಖೊಂಜಲ್ದ ಎಲ್ ಬಂಕ ಶರ್ಮನ ಸೈರಿಂಗ್ಬ ಸೈರಾಂಗ್ಬನ ಸಗೋಲ್ ಸೆಮ್ ತಿಜೇಂದ್ರ

ಕಾಬಿರಿ ಚೊಂಗ್ಥಾಮ್ ಕಮಲಾಗಿ ಖೊಂಜಲ್ದ ಬಿ ಜಯಂತಕುಮಾರ್ನ ಸೈರೆಂಬ ಮತ್ತ ಮಿಷಯಮ ಖುದೋಲ್ಗೆ ರೋಯ್ಬದ ತಾಬಿರಸಿ ಅರಾಂಬಂ ಜಮುನಾನ ಸಕ್ಪ ಅರಿಬ ಮತ್ತ ಮಿಷೈ.

ಥಮೊಯ್ಗೆ ಯವಾಸು ಮರೌ ಲೈ ವಾಖಲ್ಗೆ ಮಪಾವಸು ಇರಾಯ್ ಲಾಯ್ದೆ. ಖಲ್ಲಿ ಥಮೊಯ್ನದಿ ಲೇಂಗ್ದನ ಲೇಪ್ಲಗೆ ಖೊಂಗ್ಫಂಸೆ. ವಾಖಲ್ನ ಅಮುಕ್ ಖಲ್ಲಿ ಪೀರಗೆ ಥಮೊಯ್ಸೆ ಜಿನ್ಬಾಲ್ನ ಫೊಂಗಂದ್ರಬಸು. ವಾಖಲ್ ಅಮದಿ ಥಮೊಯ್ಗೆ ನಿಂಗಾಯ್ ಕನಾನಬು ಖಾಮ್ಲುಗನಿ. ಮಿಯಾಮ್ನ ಥೊಯ್ದೊಕ್ ಹೆಂದೊಕ್ನ ಪಾಮ್ಜನ ತಾರಿಬ ಇಸೈನಿ ಐದಿ ಥಮೊಯ್ ಪೀಖ್ರೆ ಫಿಲ್ಮ್ಗೆ ಟೈಟಲ್ ಸಾಂಗ್. ಹೊಮೆನ್ ದಿವಾಯ್ಗೆ ಮಯಕ್ತ

ಅಕಾಯ್ಬ ಮಿಂಗ್ಶೆಲ್ಬು ಅಮುಕ್ ಹನ್ನ ಶಮ್ಲಬಶು ಹಾನಗೆ ಮತೌಗುಂ ಓಯು ಹೈಬ ಯಾದಬಗುಂ ಥಮೋಯ್ ಮಾಸು ಅಮುಕ್ ಪು ಕಾಯ್ರುರಬದಿ ತಾಕ್ಫಮ್ ಘರ ತಾಹುಯಿ ಲಾಲಬ್ರನೆ ಮರುಬ್ ಸಿಂಗ್ ಅರೋಯ್ಬೆ ಇಸೈದ ಮರುಬ್ ಸಿಂಗ್ ಗಿದಮ್ಮಕ್ ಥಂಜರಿ ಇಪಿ ಫ್ಯಾನಿಗೆ ಇಶೈ ಮಂಗ್ಲೈ ಪಾಕ್.

ಹೈನೆ ನಂಗ್ಬು ಲಂಜಾನೆ ಅಸುನ ಸೆಹುಬ ಮಣಿಪುರಿ ಮಟಮಿಸೈನಿ ಖುದೋಲ್ ತಮ್ಜರಿಬ ಸೆ ಸೈಸಕ್ಲಿ ಬಿ ಲೈಶ್ರಮ್ ಮೇಮಾಮದಿ ಇಸೈ ಎಸಿಗಿ ಸೈರಿಂಗ್ ಬಾ ಸಂಗ್ಲಾಕ್ಪಂ ಅಚೌ.

ಅದಲ್ ಗಿಹುಂ ಸುಬೈನ ಲೌಕಚರಿ ಬಗ್ಗೆ ರಸಿಗೆ ಸೈಸಕ್ಲ ಬಸಿಂಗ್ ದಿ ಉದಿತ್ ನಾರಾಯಣಮದಿ ಶಾದನಾ ಸರ್ಗಂ ಕುದುಲ್ ತಮ್ಜರಿ ತಮಿನಸಿ.